friend wo area mo nyina ene wo wo ye be her part sadia wo ye bi aye ndiri ba bi a won san kaaye na won saka na wo ye deda ebi mo se wo ye dwe sadia wo ye bi aye e wrapi be ma de ankrofo di ta wo mpo na wo be nyama na broso agosia.